ಏನು ಮಂಗೆ ನೀನು ಅಲ್ಲ ಮಂಗ ಸಾಕು ಏನು ಭೂಯ ಸಾಯ್ ಬಂದಿ ಮಾಡ್ತಕ ಏನು ಮಂಗಿನ ಅಲ್ಲ ಪಕ್ಕ ಸುನುದ ಅಯ್ಯೋ ಕುಕ್ ಬಿಯಾ ಅಯ್ಯ.